0: ನೋಡಿ ಕೊಡಿ ನಾವು ಹಾಗೆ ಕೊನೆ ಮ್ಯಾಗ ಹಿಂಗೋ ಯಾಕೋತಾರೆ ಫೋನ್ ಮೈ ಕೊನೆ ಮ್ಯಾಗ ಹಿಂಗೋ ಮೈ ಯಾವ ನಮ್ಕ ಹಾಕಿ ಯಾವ ಕಾಂಗ್ರೆಸ್ ನಕೋಯ್ ನಾನ್ ತಕ ತಿರಾತಿ ಮಕುರಿ ಕೇತಿ ಮಿನಿಸ್ಟ್ರಿ ಆತಪೆ ಮ್ಯಾತಪೆ ಯಾರು ಮೈ ಬುಕಿಂತಿ ಇಂಟರ್ನ್ಯಾಷನಲ್ ಮೋಸಿಯಂ ಗೆ ಗೆ ಪೊಂಗಿನ್ ತೋ ಮನೆ ಪೊಂಗ್ ಇತಿರಿ ಪಸ್ ತಿರಾ ನಮ್ಕ ಪೊನಿ ಮಕುರಿ ಕೇತಿ ಮಿನಿಸ್ಟ್ರಿ ತಪ್ಪೆ ಮ್ಯಾತ ಪ್ಯಾರು ಐ ಬುಕ್ ಇಂಟರ್ನ್ಯಾಷನಲ್ ಮೋಸಿಯಂ ಡೇ ಪೊಂಗಿ ತೋ ಮನೆ ಪೊಂಗಿ ತಿರಿ ಬಸ್ ಕೌಚಾ and museum division pontowana ipokoni mangan tetapuni makuri at ministry of culture and internal affairs ktmc esan kepri
1: kanje
0: ah es arangis raite tergan ke kan kon katik rai meka
1: ಅಂದ್ರೆ ನಾವು ಶಿಕ್ಷಕರಿಗೂ